0: ಎಗಲ್ಕಿಸಕ ಕೊಟ್ಟಾಶಿ ಅಪರಾಧ ನಿವಾರಣ ಸಹ ದೂಷಣ ವೆಟ್ಲಿಂ ರಾಜಕಾರಿ ಎದಿ ಸಿಟಿಯದಿ ಎಹಿದಿ ಸೆಕರು ಸಂತಕೇತಿ ಬಿ ಐಸ್ ಮದ್ರವ್ಯ ಮಿಲಿಗ್ರಾಮ್ ದಸ ದಹಸಕ್ಸು ಆಗೆಂತೆ ಬೆನಫಾ ಅಹುರಾತ್ಮಲಾನ ಶ್ರೀ ಇಂದ್ರಜ್ಯೋತಿ ಪಾರ ಪ್ರದೇಶ ಪದಿಂಚಿಕರು ಬವಾಯಿ ಪೊಲೀಸಿಯ ಪೆವಸುವೆ ಪಾರ್ಲಿಮೆಂಟುವೆ ಹಿಟಪು ನಿಯೋಜ್ಯ ಮಹಲೇಕಂ ಚಮಿಂದ ಕುಲರತ್ನ ಮಹತಾ ಲಸ್ ಕೊಮಿಸಂ ವಿತ್ತ ಪೆಮಿನತಿ ಬೆನಫಾ ಎ ಕಥಾನಾಯಕ ವರೆಯ ವಿಸೇನ್ ಸಿದುಕಲ ಬಬಕೇನ ವಾಹನ ಸಹ ನಿಲವಾಹನ ಅವಭಾವಿತಾವಕ್ ಸಂಪಾದೇನ್ ಪಾರ್ಲಿಮೆಂಟು ಹಿಟಪು ನಿಯೋಜ್ಯ ಮಹಲೇಕಂ ಚಮಿಂದ ಕುಲರತ್ನ ಮಹತಾ ಎತುಲು ಪಾರ್ಶೋ ವಿಸೇನ್ ಸಿದುಕರತಿಬು ಪೆಮಿನಿಲ್ಲಗಟದಾಲವ ಪ್ರಕಾಶ್ಯಕ್ ಲಬಾದೀಮ ಸಲಹಾಯ್ ಮೀಲಗ ನಿತ್ ನ್ಯೂಸ್ ಪಸರುದ್ದೆಕಟ ಮೊಹತಿನ್ ಮೊಹತ ವಿನಸ್ವನಾಲುತ್ಮ ತೊರತುರು ಸದಹಾ ನಿತ್ ನ್ಯೂಸ್ ಯೂಟ್ಯೂಬ್ ನಾಲಿಕಾವಟ ಸಹ ನಿತ್ ನ್ಯೂಸ್ ಫೇಸ್ಬುಕ್ ಪಿಟುವಟ ಪೆವಿಸೆನ್ ನೆತಹೋತ್ ನಿತ್ ನ್ಯೂಸ್ ಟೊಟೆಲ್ ಕೆ ಅಪಗೆ ವೆಬ್ಬಡವಿಯಟ ಪೆವಿಸೆನ್
1: FM Anupaha FM Anuhadarai Dashma Ata Net FM
2: Kindara Handava
3: Brought to you by
4: Sumudu Matupitane Sa Adang Innat Pahasui Leak Vennit Na
5: Fems Ayaka Oyata Oyava Magarin Na
6: Oyata Sugar Nam Sevanagala Madumeha Harni Capsule Argana Hathalis Vasaraka Abhimanya Sevanagala Ayurveda Binduai Hatarai Hatai Tissekai Tistunai Pansi Hathaliya
7: ಪ್ಯಾರಲೈಸ್ ಸಹ ಅನಿಕುತ್ ಸೇಲಂ ರೋಗ ಸಂದಹಾ ಉಭಯಾಯುತು ವಿಶ್ವಾಸನೀಯ ಮತನ ಆಕ್ಟಿವ್ ಪ್ಲಸ್ ಭೌತ ಚಿಕಿತ್ಸಕ ಸಹ ಪುನರುತ್ಥಾಪನ ಮಧ್ಯಸ್ಥಾನೆಯ ಅಮತನ್ನ ಬಿಂದು ಐತಿಸ್ ಹತರೈ ದೇಸಿಯ ವಿಸಿಹಯೈ ಹೆತ್ತವೈ ಹತಲಿಸ್ ಹಯ
8: ಎಫ್ ಎಂ 95

0: ಗಲುತ್ರೈ ಮಂಡಲೆಯ
1: ಸುಖೋಪಭೋಗಿ ತ್ವೇಟ ನವಾರ್ಥ ಡೆನ್ಸ ನವೀನ ತಾಕ್ಷಣೆ ಕಲ ಡೆನ್ಸ ಬಿ ಫೈವ್ ಸಾ ಡೆನ್ಸ ಬಿ ಏಟ್ ಪ್ರೀಮಿಯಂ ಎಸ್ ಯು ವಿರಾತ ಅತ್ವಿನೀಮಠ ಅಲ್ಟಯಾ ಪ್ರದರ್ಶನಾಗಾರೇಟ ಪ್ಯಾಮಿನೆನ್ನ ನಾತಿ ನಮ್ ಬಿಂದು ಐಕಾಯ ಕಾಯ ದಕಾಯ ಎಕ ಸಿವಸಿಪಾಯ ಎಕ ಸಿವಸಿಪಾ ಅಮತಾನ್ನ
2: ಬಾಕ್ಸ್ ಬಾರ್ ನಮ್ ವೆಲಂದ ಪಲೆ ಹರಿ ಹರಿಯತ್ ಏತ್ ನಿಯಮ ಬರದಿನ ಬಾಕ್ಸ್ ಬಾರ್ ಎಕ ಗನ್ನ ಹೊನಮ ಕ್ರಮೆ ಬಾರ್ ಎಕ ಕಿರಲ ಬಲನೆಕ್ ಮೆಲ್ವಾ ಬಾಕ್ಸ್ ಬಾರ್ ವಲ ನಮ ಗನಕಮ ಮಿಮ್ಮ ಗಹಲ ತಿಯನ ನಿಸಾ ವಿಶ್ವಾಸೇನ್ ಗನ್ನ ಪುಲ್ವಾ ರವಟ್ಟನ್ನದ್ ಬೆ ಮೆಲ್ವಾ ಎಕ ಲಂಕಾವೆ ಎಕ ಅಪಿ ಎಕ ಕಿರನ್ನ ಓನ ನೆತಿ ಎಕ
3: ಮಾತರ ಫ್ರೀಲೆಂಡ್ ಚೀಸ್ ರಸ ಸೋಯಾ ಎಕ ರಸ ಬಲಮುದ ಮಾತರ ಫ್ರೀಲೆಂಡ್ ಚೀಸ್ ರಸ ದಿ ಸೋಯಾ ಮೀಟ್ ವರ್ಣಕಾರಕ ರಸಕಾರಕ ಕಿಸಿವ ಕಡಂಗು ನೆತ
4: ಅಭಿಧರ್ಮಯ ಸಿಹಿಯ ಭಾವನಾವ ಜೀವಿತಾವಬೋಧಯ ಪಿನಿಸ
5: ಕೊಲಂಬ ಹತ ಜಾತ್ಯಂತರ ವಿಪಸ್ಸನಾ ಭಾವನಾ ಮಧ್ಯಸ್ಥಾನಾಧಿಪತಿ ಕಮ್ಮಟ್ಟಾನಾಚಾರ್ಯ ಪೂಜನೀಯ ಉಡದುಂಬರ ಕಾಶ್ಯಪ ಸ್ವಾಮಿನ್ ವಾಸೇ ಪವತ್ವನ ಅನಂತನಯ ಸಮನ್ನಾಗತ ಪಠಾನ ಧರ್ಮಾನುಶಾಸನಾವ
4: ಅತಿಕ್ರಮಣ ಅತಿಕ್ರಮಣ
6: ಅಗೋಸ್ಟು 25ನದ ಉದಯಸನ ಅಟಯಿತಿಹೇ ಸಿಟ
4: ಭಂಡಾರ ನಾಯಕ ಅನುಸ್ಮರಣ ಜಾತ್ಯಂತರ ಸಮ್ಮಂತ್ರಣ ಶಾಲಾ ಪರಿಶ್ರೇದಿ
6: ಒಬೇ ಅಸುನಾತ್ ವೆನ್ ಕರಕನ್ನ ಅತಿಕ್ರಮಣ ಹಿಸ್ತನಾಕ್ ಒಬೇ ನಮ ಸಂಧಾನ್ ಕರ ಬಿಂದುವೈ ಹೆತ್ತೇವೈ ಹೈಸೇ ಹೆಟಹಯೈ ಅಸೂವೈ ದಹ ಹತ ಅಂಕೇತ ವಾಟ್ಸಪ್ ಪನವಿಡಿಯಕ್ ಯಮು ಕರನ್ನ
4: ವಿಮಸೀಂ ಬಿಂದುವೈ ಹತ್ಸಿಯ ಹೆಟಾಯಿ ನವಸಿಯ ಅಸೂವೈ ನವಸಿಯ ಅಸೂವ
6: ಅತಿಕ್ರಮಣ
4: ಸಾಂಸಾರಿಕ ಸೀಮಾ ಇಕ್ಮವಾಯಾಮಟ
7: Brought to you by
8: Sumudu Matupita Nisa Edang Innat Pahasui Leak Vennit Na
4: Fems Ayayka Oyaata Oyaava Magari Nina
9: Oyaata Sugar Nam Sevanagala Madumeha Harni Capsule Largan 40 Vasaraka Abhimanaya Sevanagala Ayurveda 0747 31 3540
10: ಪ್ಯಾರಲೈಸ್ ಸಹ ಅನಿಕುತ್ ಸೇಲುಮ್ ರೋಗ ಸಂದಹಾ ಉಪಯಾಯಿತು ವಿಶ್ವಾಸನೀಯಮ ತನ ಆಕ್ಟಿವ್ ಪ್ಲಸ್ ಭೌತ ಚಿಕಿತ್ಸಕ ಸಹ ಪುನರುತ್ಥಾಪನ ಮಧ್ಯಸ್ಥಾನೆಯ ಅಮತನ್ನ 0534226 7046
11: ವೇಳಾವ ಒಬ್ಬ ಬೆತ್ತಗೆನ ಎನ್ನೆ
12: ಶಕ್ತಿಮತ್ ಸಮಾಗಮಕ ಬುದ್ಧಿಮತ್ ಆಯೋಜನೆಯ ದಿನ 50ಕ ಕೆಟಿಕಾಲೀನ ಸ್ಥಾವರ ತನ್ಪತುವ ಕಲ್ಪಿರಿಬೇದಿ 11.12 ಅಸಮ ಸಮಪೊಳಿಯಕ್ ಎಲ್ ಪಿ ಸ್ಥಾವರ ತನ್ಪತು ಪಿಚ್ ರೇಟಿಂಗ್ ಎ ಮೈನಸ್ ಎಲ್ ಕೆ ಎ ಔಟ್ಲುಕ್ ಸ್ಟೇಬಲ್ ಲಿಯಾಪದಿಂಚಿ ಮೂಲ ಸಮಾಗಮಕ್ಕೆ
13: ಸುಭ ಸಂಧ್ಯಾವಕ್ ಹವಸ ಹತರೈದೆನ್

ಕಾರಣಯ ತುನ್ಲೋ ವಾಸೀನ್ಗೆ ಮೋಹನೆಮತಿ ಅಂಧಕಾರಯ ವಿದ್ವಾಂಸನೆ ಕಿರೇಮಟ ಸೂರ್ಯ ದಿವ್ಯರಾಜ್ಯಾವೆನಿಯ ಏ ಬುದ್ಧರತ್ನೆಯ ಮಠ ನಿರ್ಭಯ ಪಿನಿಸ ಪವತಿನ್ನೇಯ ಏ ಬುದ್ಧರತ್ನೆಯ ಮಮ ಸರಣ ಕೊಟೆಯಮಿ ಏನ್ ಮಠ ಕಿಸಿ ಕಲೆಕ ಬಿಯಕ್ನೆತ್ತೇಯ ಮೇ ಗಾಥಾ ಶ್ರವಣೇಕರಣ ಒಬಗೆ ಸಿಯಲು ಬಿಯ ಸಂಸಿಂದೇವಾ